0: ಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ಮಾ. ಆದೌ ಮುಖ್ಯಃ ವಾರ್ತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲಿ ನಗರೆ ವೆನ್ಸುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗಯ ಸಹ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ವಯೋವೃತ್ತ ಚಲಚಿತ್ರ ನಿರ್ಮಾತ ಪಹ್ಲಾಜ್ ನೆಹಲಾನಿ ಅದ್ಯ ದಿವಂಗತ. ಅಮೆರಿಕಾ ದೇಶಸ್ಯ ಪ್ರತಿನಿಧಿ ಸಭಾ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪಂ ಇರಾನ್ ದೇಶಂ ವಿರುದ್ಧ ಅಗ್ರಿಮ ಸೈನ್ಯ ಕಾರ್ಯಾಚರಣಾತ್ ನಿರೋದ್ಧುಂ ಪ್ರಸ್ತಾವಂ ಸ್ವೀಕರೋತ್. ಕೇರಳ ರಾಜ್ಯೆ ದಕ್ಷಿಣ ಪಶ್ಚಿಮ ಪ್ರಾವೃಡ ಆಗಮನಂ. ಅಪಿ ಚ ಗುಜರಾತಸ್ಯ ಅಹಮದಾಬಾದ್ ನಗರೆ ವಿಶ್ವ ಯೋಗಾಸನ ಕ್ರೀಡಾ ಸ್ಪರ್ಧಾ ಶೃಂಖಲಾ ಇತ್ಯಸ್ಯ ಉದ್ಘಾಟನ ಸಂಸ್ಕರಣಸ್ಯ ಆರಂಭಃ. ವೈಶ್ವಿಕ ಕ್ರೀಡಾ ಮಾರ್ಗಸೂಚ್ಯಾಂ ಐತಿಹಾಸಿಕಂ ಸೋಪಾನಂ. ಇದಾನೀಂ ವಾರ್ತಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲಿ ನಗರೆ ವೆನ್ಸುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗಯ ಸಹ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ಉಭಾಭ್ಯಾಂ ನೇತೃಭ್ಯಾಂ ಭಾರತ ವೆನಿಜುವೆಲಾ ಸಂಬಂಧಾನಾಂ ವಿವಿಧಾ ಪಕ್ಷಾ ಸಮೀಕ್ಷಿತಾಃ. ಊರ್ಜಾ ಸುರಕ್ಷಾ ವ್ಯಾಪಾರ ನಿವೇಶಃ ಔಷಧಿ ನಿರ್ಮಾಣಂ ಸ್ವಾಸ್ಥ್ಯ ಸೇವಾ ಪರಿವಹನಂ ತಥಾ ನವೀಕರಣೀಯ ಊರ್ಜಾ ಕ್ಷೇತ್ರೇಷು ಸಹಯೋಗ ವಿಸ್ತಾರಸ್ಯ ಉಪಾಯಾಶ್ಚ ಚರ್ಚಿತಾಃ. ವಾರ್ತಾಹರಾನ್ ಸಂಬೋಧಯನ್ ರುದ್ರೇಂದ್ರ ಟಂಡನಃ ಪ್ರೋಕ್ತವಾನ್ ಯತ್ ದ್ವಿಪಕ್ಷೀಯ ವಾರ್ತಾಃ ಉಭಯೋಃ ದೇಶಯೋಃ ಸಂಬಂಧಂ ಸುದೃಢೀಕರೋತಿ.
1: The discussions also
2: आर्थिक सहयोग को सिर्फ ऊर्जा क्षेत्र तक सीमित न रखकर खनन पशुपालन परिवहन कृषि उपकरण ऑटोमोबाइल और दवा उद्योग जैसे क्षेत्रों तक विस्तारित करने पर चर्चा हुई. चर्चा का उद्देश्य ऐसे अवसर और तरीके तलाशना है जिनसे भारतीय कंपनियां वेनेजुएला के बाजार में सफलतापूर्वक अपना कारोबार बढ़ा सकें.
1: Can enter the Venezuelan market successfully.
0: ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗ ದ್ವಿದಿವಸೀಯ ಭಾರತ ಯಾತ್ರೆಯೈ ಹ್ಯಃ ನವದಿಲ್ಲೀಂ ಆಗತ. ಅಸ್ಯಾ ಯಾತ್ರಾಯಾ ಮಾಧ್ಯಮೇನ ಉಭಯೋಃ ದೇಶಯೋಃ ಆರ್ಥಿಕ ಊರ್ಜಾ ಕ್ಷೇತ್ರಯೋಃ ಸಹಯೋಗಃ ಅಧಿಕಃ ಸುದೃಢಃ ಭವಿಷ್ಯತೀತಿ ಅಪೇಕ್ಷ್ಯತೆ. ವಿದೇಶ ಮಂತ್ರಿ ಎಸ್ ಜಯಶಂಕರಃ ವೆನಿಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹೋದಯ ಸಹ ಸಮಮಿಲತ್. ದ್ವಿಪಕ್ಷೀಯ ಸಹಯೋಗಸ್ಯ ಸುದೃಢೀಕರಣೆ ಪ್ರದತ್ತಂ ಬಲಂ. ನವದಿಲ್ಲ್ಯಾಂ ವಿದೇಶ ಮಂತ್ರಿ ಎಸ್ ಜಯಶಂಕರಃ ಅದ್ಯ ಪ್ರಾತಃಕಾಲೆ ವೆನಿಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹೋದಯ ಸಹ ಸಮಮಿಲತ್. ಅಸ್ಮಿನ್ ಅವಸರೆ ಉಭಯೋಃ ದೇಶಯೋಃ ಸಂಬಂಧಾನಾಂ ಸುದೃಢೀಕರಣಂ ವಿವಿಧೇಷು ಕ್ಷೇತ್ರೇಷು ಸಹಕಾರ ವಿಸ್ತಾರಶ್ಚ ಚರ್ಚಿತ. ವಯೋವೃದ್ಧ ಚಲಚಿತ್ರ ನಿರ್ಮಾತ ತಥಾ ಕೇಂದ್ರೀಯ ಚಲಚಿತ್ರ ಪ್ರಮಾಣನ ಮಂಡಲಸ್ಯ ಪೂರ್ವಾಧ್ಯಕ್ಷ ಪಹ್ಲಾಜ್ ನಿಹಲಾನಿ ಅದ್ಯ ಮುಂಬೈ ನಗರೆ ದಿವಂಗತ. ಸಹ ಷಟ್ಸಪ್ತತಿ ವರ್ಷೀಯ ಆಸೀತ್. ಚಲಚಿತ್ರ ನಿರ್ಮಾತೃತ್ವೇನ ಅಸೌ ಹತಕಡಿ ಇತಿ ಚಲಚಿತ್ರೇಣ ಸ್ವಕಾರ್ಯಜೀವನಸ್ಯ ಆರಂಭಂ ಕೃತವಾನ್. ಇಲ್ಜಾಮ್ ಇತಿ ಚಲಚಿತ್ರೇಣ ಅಭಿನೇತ್ರಿ ಗೋವಿಂದಾಯ ಪ್ರಮುಖಸ್ಯ ಅವಸರಸ್ಯ ಪ್ರದಾನಸ್ಯ ಶ್ರೇಯಃ ಅಪಿ ತಸ್ಮೈ ವರ್ತತೆ. ಪಂಚದಶೋತ್ತರ ದ್ವಿಸಹಸ್ರತಮೇ ವರ್ಷೆ ಸಹ ಕೇಂದ್ರೀಯ ಚಲಚಿತ್ರ ಪ್ರಮಾಣನ ಮಂಡಲಸ್ಯ ಅಧ್ಯಕ್ಷ ನಿಯುಕ್ತಃ. ಅಮೆರಿಕಾ ದೇಶಸ್ಯ ಪ್ರತಿನಿಧಿ ಸಭಾ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪಂ ಇರಾನ್ ದೇಶಂ ವಿರುದ್ಧ ಅಗ್ರಿಮ ಸೈನ್ಯ ಕಾರ್ಯಾಚರಣಾತ್ ನಿರೋದ್ಧು ಪ್ರಸ್ತಾವಂ ಸ್ವೀಕರೋತ್. ಏಷಃ ಚತುರ್ಥಃ ಅವಸರಃ ಅಸ್ತಿ ಯದಾ ಪ್ರತಿನಿಧಿ ಸಭಾ ತಾಭಿಃ ಯುದ್ಧ ಸಂಬದ್ಧಾಭಿಃ ಶಕ್ತಿಭಿಃ ಸೀಮಿತಾ ಭವೇತ್ ಇತ್ಯರ್ಥಂ ಪ್ರಯಾಸಂ ಕರೋತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಂ ಏವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ.